ಶಂತ ಅಬ ಮನ ಛೂಟ ಗಯಾ ಸಾಧು ಸಂಗ ಮಿಲೆ ಗುರುಮುಖ ನಾಮ ಲಯಾ ಜ್ಯೋತಿ ಜ್ಯೋತ ರಲೇ ಹರ ನಾಮ ಸಿಮರತ ಮಿಟ ಕಿಲ ಬಿಖ ಬುಝಿ ತಪತ ಅಗಾನಿಯಾ ಗಹ ಪುಜಾಲಿನೇ ದಯಾ ಕೀನೇ ಆಪನೇ ಕರ ಮಾನಿಯಾ ಲೈ ಅಂಕ ಲಾಏ ಹರ ಮಿಲಾಏ ಜನಮ ಮರಣ ದುಃಖ ಜಲೇ